0: ಮರಂಗೆ ಐತದ ಕಕೋರಕಬೇನ ಹುಡುಗಿ ಐತೆ ರಕ್ತ ಯಾಕೆ ಎಷ್ಟು ಮಜಬೂತ್ ಅಂಡ ಎಷ್ಟು ಸ್ಟ್ರಾಂಗ್ ಟೈನ್
1: ಮಂದು ಎಲ್ ಎಲ್ ಬಿ ಚಿ ವಕೀಲ್ ಪಡಾಬನ್ ಪ್ರಾವಜನ್ ಚಿನ್ನ ಅದ ವಕೀಲ್ ಅದಕ್ಕೆ ನಾಚಿಲಿಕ್ಕೆ
0: ಏನ್ರಿಯಾ ಅಲ್ಲಿ ಏನ ಮೇಡಮ್ ಮಕ್ಸಡ್ ಟೈಕಿನ ಎಂದು ಸಾತ್ರ ಬಿಸ್ನೆಸ್ ಲಿಂಗ್ ಬಿಸ್ನೆಸ್ ತನ ಪಡಾವಲಿಂಗ್ ಪಡಾವತನ ಅಂತ ನಾದು ನಿಮ್ಮ ಪ್ರಶಾಸನ ಕೋಕೊ ಹೆಸಕೋ ತಕ್ಲೀಫ್ ಹೂವೆ ಎಂದು ಜಾನ ಚುಟ ಮುಟ ಹತ್ತುರಿಯೋ ಕೇಸ್ ಪೇಸ್ ಒಬ್ಬ ಜಾನ ಜಿತನ ಒಬ್ಬ ಅದ ಒಂದು ಕಾನೂನು ಜುಕ್ಕ ಕಬು ಎತ್ತುವ ಕರದು ಅಬು ಬಿಸ್ನೆಸ್ ಲೈನ್ ರೀ ದೊರಕಾರ ಸೆನೋ ತನ್ರೆ ಜಾನ ಜಿತನ ರೀ ಆಪನ ಆತ್ಮರಕ್ಷ ಲಗಿ ಎಟ್ಟು ಮೌಲಿಕ ಅಧಿಕಾರ ಕೊಚ್ಚಿ ಬೊಮ್ಮನಿಯ ಆಪನ ಜೊ ಅಧಿಕಾರ ಇನ್ನ ಕಬು ಎತ್ತುವಕ ಯಾ ಎಂತ ಆಯ್ತು ಚಿಲಿಕಲೆ ಬಚಾವನ ಮೆಂತಿಯ ಎಂದು ಇನ್ನಕ ಜೊಕಲಿಂಗ್ ಎತ್ತನೋ ಅನ್ಕ ಮೆಂತೆ ಎಲ್ ಎಲ್ ಬಿ ತೆ ಲಿಂಗ್ ಸೆನೋ ಏನ ಇನ್ನ ಲಿಂಗ್ ಪಡಾವಕಿನ ಅಲ್ಲಿ ಇನ್ನ ಲಿಂಗ್ ಪಡಾವೇನ ಎಂದು ಕುಚ್ಚಿ ಏನು ಪಾತೆ ಗ್ಯಾನ್ ಲಿಂಗ್ ನಮೇ ಕಮೆನ್ ಲಿಕ್ಕ
1: ಅಚ್ಚಾ ಅಚ್ಚಾ ಮಂದು ವಕೀಲ್ ಪೇಟಿತ್ಯ ಅಲ್ಲಿ ದೋರಾಸದ ಬನ್ವಜನ
0: ಯಾ ಇನ್ವಿನ್ ಇಂಟ್ರೆಸ್ಟ್ ದು ಬಾನವ ಎಂದು ಇಂದ ಅಲ್ಲಿಂಗ್ ದನಿಪ ಬಿಸ್ನೆಸ್ ಯಾಕೆ ಪ್ರೊಫೆಷನಲ್ ಮಿನ ಅಂತೆ ಏನಾದ್ರು ಪಡಾವಾಗ ಎನ್ಕಲಿಂಗ್ ಪಡಾವಕನ ನಾಲೆಜ್ ಆಸಿ ಆಸಲಿಲ್ಲ ಲಗಿನ್
1: ಯಾ
0: ಎಂದು ಎನ್ರಿಗೆ ಅಲ್ಲಿಂಗೆ ಪ್ರೊಫೆಷನಲ್ ಲಿಂಗ್ ಬೈನೆ ಮೇಲೆ ಅದಕ್ಕಾಗಿ ನಾಲೆಜ್ ಆಸಿಲಿಲ್ಲ ಲಗಿನ್
1: ಅಚ್ಚಾ ಅಚ್ಚಾ ಎಸೋ ಬಣಿ ನಾ ಕೈ ಬಿನ್ ಕಜಿ ಗೆ ತೇಕನಾಚಿ ಮೋಸಿಂಗ್ ರೆ 1000 ದ ಕಮ್ ಸೆ ಕಮ್ ದ 40 ತನ್ ಗೆ ಮಂತಿ ಯಾ ಕಜಿ ಹೆ ಈ ಅಪಾಯದ ಒಬ ತನ್ ಗೆ ಮಂತಿ ಯಾ ಹೆ ಎಂದು ಕಜಿರ್ ದ 30 ದಿನ ರೆ ಮೀ ಚಂಡೂರ್ ದ 30 ದಿನ ಒಬ ಕಚಿ ಎಂದು 30 ದಿನ ದ 30000 ಬನ್ನಲ್ಲ ಯಾ ಮನರ ಟಿಕಿ
0: ಯಾ 30000 ದ ಮಿನಾಸಿಕಾಗಿ
1: ಅಚ್ಚಾ ಇನಾತ ಕಮ್ ದ ಕಾ ಕಮ ವಾ ಚಿತನ ಮನರ ಟಿಕಿ ಯಾ
0: ಕಮ್ ಸೆ ಕಮ್ ದ 30000 ದ ಮಿನಾಸಿಕಾಗಿ ನತ ಬಾದ ಬಕ ಚಿತನ ಗೆ ರಕಬ
1: ಯಾ
0: ಅಲಿಂಗ ದ ಸು ಕಮ್ ರೆ ಅಲಿಂಗ ಕಜಿ ಬಿನ ಸಬ ಕೋ ತ ಕಮ್ ಓಪನ್ ಮೋಸಿಂಗ್ ಬಿಸಿನೆಸ್ ಕಾ ಚಲಾನ್ ರೆ 1000 ರೂಪಾಯಿ ದ ಅಲಿಂಗ ತೇರಿ ಕಮ ಕಮ ಆಗಿ ಮಂತಿ ಯಾ
1: ಅಚ್ಚಾ ಅಚ್ಚಾ
0: ಮನೆ ಮಿನಾ ಆಗಿ ಮೊಬೈಲ್ ಪೇ ತರಿ ರಿಪೇರಿಂಗ್ ಪೇ ತರಿಯೋ ಮೊಬೈಲಿಂಗ್ ಅಕರಿಂಗ್ ಕೇ ತರಿಯೋ ಚಿ ಪೋಟೋಲಿಂಗ್ ಸಪ ಕೇ ತರಿಯೋ ಚಿ ಆಧಾರ್ತ ಪಾಸಲಿಂಗ್ ಓಲಿ ರಿಕೆ ಕೋಯ್ ತರಿಯೋ
1: ಅಚ್ಚಾ
0: ಹಾಂ ಎಂದು ಏನೇನು ಕಮ್ಮಿ ನಾ ಸಬಿನ್ ಮಲ್ಟಿ ಬಿಸಿನೆಸ್ ಮಿನ ಆತದ್ದು ನಹುಬಾ ಹೋಗಿಯಾ
1: ಅಚ್ಚಾ ಹೂವಾ ಮತ್ತು ನಾ ಭಾಷಿಂದ ಮೊಬೈಲ್ ದ ಮಿನಾ ಹೇ ಅಚ್ಚಾ ನಲ್ಲ ಬಸ ಕೊತ್ತೆಕ್ಕೆ ಸೆನುವ ಒಕ್ಕೆ ನಲ್ಲ ಮೋಜರಿ ಕೊತ್ತೆಕ್ಕೆ ಸೆನುವ ಒಕ್ಕೆ ಪಂಜಾಬ್ ಎಸ್ನೋತನ ಒಕ್ಕೆ ಕಲ್ಕತ್ತಾ ಎಸ್ನೋತನ ಮೆಲ್ಲಿಗ ಯಾ ಒಕ್ಕೆ ಉಪನ ಸನಂಗೀತನ ಬೊಂಬೈ ಪೇ ಮೆಲ್ಲಿಕ ನಾಕೋ ಎಂತೆ ಮೊಬೈಲ್ ನಕೊ ಕಿರಿಂಗೆ ಗಿಯಾ ಹೇ ಎಂತೆ ಹತ್ತು ಪೇ ಕಬು ಸೆನೋವಾ ಎನ್ರದ ಓವಾ ಮತ್ತೆ ಮೊಬೈಲ್ ದೊ ಮಿಂಡೋ ಬಾರೋ ಅಪಿಯೇ ಪುನೋ ದೊ ಮಿನಾ ಗಿಯಾ ಹೇ ಮೆಂದು ಮೊಬೈಲ್ ನಕೊ ಕಿರಿಂಗ್ ತಡೆ ಮೆಂದ ಮೊಬೈಲ್ ಖರಾಬ್ ಜನ ಇನ್ನ ಬೈದೋ ಕಕ್ಕೋ ಅದಾನ ಹೇ ಮೆಂದ ಇಮಿತಿಂಗ್ ಕೊ ಕಜಿ ಏ ಸೈಕಲ್ ಚಲಾವತನ ಸೈಕಲ್ ಬೈತಿಯ ತರಿಕೆ ಕಮ್ಮದಾನ ಎನ್ರದ ಜೊಕೊ ಇರೋ ಕಮ್ಮ ತಂದು ಅಮ್ದು ಸೈಕಲ್ ಚಲಾವದ ಬೇಕಾರ ಕೊಮನಿಯ ಮೆಂದ ಮೊಬೈಲ್ ಸಬಕಡ ಮೊಬೈಲ್ ಬೈರಿಯ ತರಿಕೆ ಜೊಕೋ ಕಮ್ಮ ದಾನ ಎಂದ ಮೊಬೈಲ್ ಸಪ್ತಿ ಬೇಕಾರ ಮೆಂತಿ ಅಕ್ಕಜಿ ಏನ ಮೆಂತಿ ಅದಕ್ಕೆ ಉಲಿಡತ್ತ ಹೇ ಎನ್ನದು ಅಬೆನ್ ಚಿಲಿಕನ್ ಸಂದೇಶ ಬೆನ್ ಮಕ್ಕ ಅಬು ಎ ಸೆಪೇನ್ ಹಪ್ಪನಮ್ ಕೋ ನಿನ್ನ ಜೊಕ ಅಬೆನ್ ಪಾಯತಿ ಅಯುಮ್ ಸನವತನ
0: ಇಯಾ ಅಬೆನ್ ಕಜಿ ಕಡೆ ಎಸು ಸಾರಿಗೆ ದಾಲಿಂಗ್ ಪಾಯತೆ ಏನಾಗಿ ಸಂದೇಶ ಮಿನ ಜಾನ ಜಿತನ ರೆಯೋ ನಾ ಚಿಲಿಕೆ ಮೊಬೈಲ್ ದೋ ಎಸು ಮಸ್ಟ್ ಬಾಯ್ನ ಎಸು ಜರೂರಿ ಉಬಾರ್ನ ಏನ ಹೊನ್ನೊನ್ ಅತ್ವ ತೂರು ಬಿಟ್ಟಾಯ್ನ ನಾ ಅದು ಎಂದು ನಾ ಕಜಿ ಇಲ್ಲಿಕ ಮೊಬೈಲ್ ಎತ್ತೊಂತೀಯ ಚಿ ಮೊಬೈಲ್ ಪಡಾವತಿಯ ಸಾಫ್ಟ್ವೇರ್ ಈ ಹಾರ್ಡ್ವೇರ್ ಕಮಿತ ಇನ್ನೂ ಪಡಾವತಿಯ ತಾರೀಕಿನ ಬದಲಿಯನ್ನು ಡಿಜಿಟಲ್ ಇಂಡಿಯಾ ಬುಮನಿ ಎಂದು ಸಬಿನ್ ಅಪನ ನಿಂತ ಆಯ್ತೆ ಗೆಲೆಲ್ಲವ ನಾ ಚಿಲಿಕ ಅಬೆನ್ ಜೊಕಾಲಿಕ ಮೊಬೈಲ್ ಖರಾಬಿಯಾನ್ ದೊ ಮೊಬೈಲ್ ಏತೆಗೆ ಯೂಟ್ಯೂಬ್ ರೇಮನ್ ಸಾರ್ಚಿಯ ಚಿ ನಿನ್ನ ಚಿಲಿಕೆತೆ ಖರಾಬಿಯಾನ ಮೆಂತೀಯ ನಾ ಚಿಲಿಕೆ ಹಾರ್ಡ್ವೇರ್ ಚಿಲಿಕೆ ಕುಮಾರಯ್ಯ ಯಾ ಸಾಫ್ಟ್ವೇರ್ ಚಿಲಿಕೆ ಕುಮಾರಯ್ಯ ಮೆಂತೆ ಯೂಟ್ಯೂಬ್ ರೇಮನ್ ಸರ್ಚ್ ಕೇರ್ಗೆ ಎನ್ರಿಯಾ ಜೊ ಆಪ್ಷನ್ ಅಲ್ಲ ಎಂದು ಕುಚ್ ಇಂತ ಆಯ್ತರೆ ಜ್ಞಾನ ಬೆನ್ ಹಾಸಿಲ್ ದೇಯೇ ನಾ ಚಿಲಿಕೆ ದಾರ ಯು ಇನ್ನೆ ದಾರ ಯು ಇಂದ ಚಿಲಿಕೆ ಬಚಾವ ಕುಲಾವ್ಕೇತೆ ಮೊಬೈಲ್ ಚಿಲಿಕೆ ಬಚಾವಾಯ್ತು ಅಭಾವ ಇದು ಇನ್ನ ತುರಂತ ಬ್ಯಾಟ್ರಿ ಕುಲಾವ್ಕೇತವೆನ್ ರೋತಾಬೆನ್ ಜೊಕೊ ಗಾಡಿ ಜಾನ ಅಪನದ ಮಸೀನ್ ಕೋ ಬನೋ ಅವ್ರದ ರೋತಾ ತೊಬಾವ ಏನೈತೆ ಬಗೆತ ತೊಬಾವ ಏನೈತೆ ಚಿಮ್ಮಿಂಗ್ ಗಾಡಿ ಉಬಾಯನ್ ಬಾದ್ರೆ ಚೆನ್ನಾಗ್ದು ಕಾರ್ ಓಯನ್ ಲಿಕ್ಕ ಬೆನ್ ಚಿರ್ಗಿಲ್ ಕಡೆ ಯಾ ಜಾಲಕದ ಒಂದು ಬಗಲ್ ರೇ ಮೊಬೈಲ್ ದುಕಾನ್ ಮಿನಾರ್ದು ಇಂಥ ಬೆನ್ ಸಂದ ವಾ ಸಿರಿ ಬೆನ್ ವಾ ಸಿರಿ ಕೇರದವನ್ 80 ರೂಪಾಯಿ ಏ ಅಬೆನ 80 ರೂಪಾಯಿ ರೇ ಸಾರಾ ಪೈಟಿ ಹುಬಾವ
1: ಅದ
0: ಇನಾಗಾರ ಕಬೆನ್ ವಾ ಸಿರಿ ಕಿಡ ಇಂದ ಇನ್ಕತೆಗೆ ಬ್ಯಾಟ್ರಿ ಕುಲಾಯನ ಐತೆ ಬೆನ್ ಅದರ್ ಕಿಡ ಎಂದು ಸಿದ್ಧ ಬ್ಯಾಟ್ರಿಯು ಖರಾಬವ ಬ್ಯಾಟ್ರಿ 250-300 ದಾಮ್ ಖರಾಬ ದಾಮ್ ಬಡಾವೇನ್ ಗಿಯಾ ಮೊಬೈಲ್ ರೀ ಅಲಗ್ ಶಾರ್ಟ್ ಸರ್ಕಿಟ್ ಏನೇನು ಅಲಗ್ ಖರ್ಚಾವ ದ ಏನೇನು ಹಿಸಿಬ್ತೆ ಸಾವಧಾನಿ ಅದು ಜಾನ ಕಬೆನ್ ಚಿರ್ಗಿಲ್ ತಂದು ಹೂವಾ ತಾರ ಅಬೆನ್ ತಾ ಅಬೆನಾ ಅದು ಮೊಬೈಲ್ ರೇಗೆ ಮೊಬೈಲ್ ಏತೆಗೆ ಜೊಕನೋ ಅಬೆನ ಮಾರ್ ರಪುಡಿಯನ ಇಟಾವ ಮೊಬೈಲ್ ಮಿನಾರ್ದ ಇಟಾವಾತ ಯೂಟ್ಯೂಬ್ ರೇ ಸರ್ಚ್ ಏಬೆನ್ ಎಂದು ಜಾನ ಇನ್ನ ಸುಮರಿ ಅದಕ್ಕೆ ಸಬಿನ್ ಚೀಜ್ ರೀ ಆ ಜ್ಞಾನೋ ನಮೋ ಯೂಟ್ಯೂಬ್ ರೇ ಹಾಂ ಇನ್ನ ಸರ್ಚ್ ಕೇತ್ರಿ ಯೂಟ್ಯೂಬ್ ರೇ ಬೆನ್ ಲೆಲ್ದೈ ಏಬೆನ್
1: ಅಚ್ಚಾ
0: ಹಾಂ
1: ಅಚ್ಚಾ ನಿನ್ನದು ಎಂದ್ರದ ಕುವಾಹುನ್ ಕೋಸಂ ಗೆಲ್ ಪೈಟಿದಿ ಕಚ್ಚಿ ಎಂದ ಕುಯುನ್ ಕೋ ದಕಾ ಕೊದೈ
0: ಕಾಗೆ ಸಾಹೇಬ್ ಎನ್ ಕಜಿ ದ ಬನವ ಕುವಾಹುನ್ ಕೋ ಕೋ ಪೈಟಿ ದಿಯೆ ಕುಯುನ್ ಕೋ ಪೈಟಿ ದಿಯೆ ಕೋ ಬುಡೆ ಕೋ ಪೈಟಿ ದಿಯೆ ಹೊನ್ ಕೋ ಸಬಿನ್ ಕೋಗೆ
1: ಅಚ್ಚಾ
0: ಬುಡಿ ಕೋ ಪೈಟಿ ದಿಯೆ ಮಂತಿಯ ಸಬಿನ್ ಕೋ ಲಗೆ ಪೈಟಿ ದಿಯೆ
1: ಸನಂಗ್ ದೊರ್ಕ
0: ಹಾಂ ಸನಂಗ್ ದೊರ್ಕರ
1: ಅಚ್ಚಾ ಟಿ ಯಾ ಅಚ್ಚಾ ಟಿ ಕೆಸು ಬಣಿನ್ ಕಜಿ ಬನ್ ಕಜಿ ಕಡೆ ಸುರಾಸಗೆ ಅದ ಯನ ಮರ ಎಂದು ನೆಲಕಗೆ ಅಬುವೆ ಕೋ ಇನ್ನ ಕೋ ಕೋ ಎತ್ತೊನ್ಕ ಇನ್ನ ಅಬಿನ ಸಂದೇಶ ದೊ ಇನ್ನ ಎಸು ಬಣಿ ಸುರಾಸ ಎಂತ ಕಡೆ ಹೇ
0: ಯಾ
1: ಎಸು ಬಣಿ ಬನ್ ಜಗರ ಕಡೆ ಅಬಿನ ಜಗರ ಅಯುಮ್ ಕೇತೆ ಅಬುವೆ ಉದ್ಯತಲರನ್ ಹೋಕೋ

ನೀಯಾ ಆಂದಿರಿಯ ದುರಿಂಗ್ಲೋ ತೆಗೆ ತೆಸಿಂಗೆ ಹೋಕಳ ಕಾರ್ಯಕ್ರಮ ನಿಂತಾರಿಗೆ ಚಬಾವ್ ತನ ಸನಿಡಿ ತಿನಲಿಂಗ್ ಮರ ಹೋಕಳ ಯುಂ ಕೆನ್ ಶಬಿನ್ ಹಗ ಮಿಸೆ ಕೋ ಸೆನೋ ಸೆನೋ ತೆ ತುಂಡು ರೌಂಡೋ ಮಿಸೆ ಅಲಿಂಗ್ ಮಹೇಂದ್ರ ಪೇತೆ ಸಿವಿಲ್ ಜೋಹರ್.